ಗದಿ ಗನ ಧಗ ಚತ ಗದಿ ಗನ ಧ ಗದಿ ಗನ ಧ ಧಗ ಚಟ ಕಟ ಅನಕ ಚಂದ್ರಕೃತ ದಾಗೆ ದಿ ಗೆ ಅಂತ ಧ ಕಟ್ ಚಂದ್ರಕೃತ ದಾಗೆ ದಿ ಗೆ ಅಂತ ಧ ಕಟ್ ಚಂದ್ರಕೃತ ದಾಗೆ ದಿ ಗೆ ಅಂತ ಧ